0: ಅದಕ್ಕೆಲ್ಲ ಟ್ರೈ ಮಾಡಲೆಯ
1: ಅಂಗಿ ಕೊಯ್ದ ಅವಸರ ಎನ್ನವೇ ಬದ್ದ ಬದ್ದ
2: ಹೌದಾನೇ ಮೇ ಕಲುವಟ ಕಲುವೆ
1: ಮಂದಮೈನಂಗಿ ಕಲುಕುಮಾರ ಮೇ ಸೋನ್ ಬಿಟ್ಟನಿಯ ಗಾವಿಂಗನ ಗ್ಯಾನುಳ ಮೈಂಗ ಬಯಕರಣಿಕ ತಮೈ ಮಗಿಡಿ ಯುಟಿಯಕ
2: ಅಯ್ಯೋ ಅಯ್ಯ ಮೇ ಕರಣೆ ಕಾಗಿ ಮಂತ ಕರನ್ನ ಮ ಹದರಡ ಕಲಿಂ ಗೆದರೆ ಅನ್ನೋನೆ ಏಕ ನೆವೆಯ ಅಯ್ಯ ದೆಂ ಓ ರಾಟ ನೆವೆದ ಡ್ಯೂಟಿ
1: ದೆಂ ಅಪಿ ಹೌಸರ ಡ್ಯೂಟಿ ನೇನಿ ಅಪಿ ದೆಂ ಹೌಸ ಹದರಡ ನೆತ್ ಎಫ್ಎಂ ಹದರ ವಟಿಯಾನ
2: ಮೋನವಾ ದೆಂ ಈ ಲೋಕೆ ತಹನ್ನೆ ಹದರ ವಟೇ ದಾನೆ ಮೆಹೆತ್ ಹೆಮೈ
0: ಮೇಲೋಕೆ ಹೆಮ್ಮ ಲೋಕೆಮ ಅಹನ ಬೋರಿಂಗ್ ನತಿ ಈವನಿಂಗ್ ಡ್ರೈವ್ ಬೇಕ ನೆಟ್ ಎಫ್ ಎಂ ಹತ್ತರ ವಾಟೆ ಹತ್ತರ ವಾಟೆ
3: ಮೇ ವೀಕೆಂಡ್ ಗೆ ಗೆದರು ಪಾರ್ಟಿಯ ಡಿ ಡಿ ಜೇಕ ಅಪ್ಪೆಂ
4: ನೆಟ್ ಎಫ್ ಎಂ ಹೆಲೋ ಹೆಲೋ ಸತ್ಯಾಂತೆ